ಒಮ್ಮಕಾಸಿಟ್ಟೆ ದಾನೆ ಕೀಚಾಕ ಬಾವೋಸ್ ಉಣ್ಣಗಯಂಗ್ ತಿಟ್ಯಾಂ ಪುನಿಕ ಕವೆ ದಾನನ್ ದಿಯಾ ಸುತಿಕ್ಸ್ನ ಗರುಂತು ಹಂಗ್ ಪಾವಚಾನ.